ಕಟ್ಟಿ ಮೂರು ತೋರ್ಚಲಿ ಬರ್ಕು ತಮ್ಮ ಮಂಗಿ ತಮ್ಮ ನದಿ ತಪ್ಪು ನಿಂಗ ಅಸು ಮತ್ತೆ ಕೌಬಿ ತರ ಪೊಂಗ್ಲಸ್ ನೋಮಾರ ತೊರ್ತಸು